ಸೋ ಯಾ, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಆ್ಯಂಡ್ ಯು ಆರ್ ಲಿಸನಿಂಗ್ ಟು ನಮಸ್ತೆ ಹೆಲೋ ಆದಾ. ಆ್ಯಂಡ್ ವಿ ವರ್ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್. ಯೆಸ್, ಟುಡೇ 15th ಮೇ ಸ್ಟ್ಯಾಂಡ್ಸ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್. ಎವ್ರಿ ಇಯರ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆರ್ಗನೈಸಸ್ and recognizes the vital role family plays in building healthy societies, stronger economies and compassionate communities. Yes, stay tuned to know more about International Day of Families at the date Akashwani Hyderabad 101.9 FM Rainbow with me, RJ Vaishnavi.

ಎಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ, ಹೆಲೋ, ಆದಾಬ್. ಆ್ಯಂಡ್ ಐ ಆಮ್ ವೈಷ್ಣವಿ ನೇತಾ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್, ದ ವರ್ಲ್ಡ್ ಚಾಕ್ಲೇಟ್ ಚಿಪ್ ಡೇ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೌ ವಿ ಆರ್ ನೋಯಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್. ಇಫ್ ಯು ಕಮ್ ಕ್ಲೋಸರ್, ದ 2026 ಅಬ್ಸರ್ವೆನ್ಸ್ ಹೈಲೈಟ್ಸ್ ಹೌ ವೈಡನಿಂಗ್ ಇನ್ಈಕ್ವಾಲಿಟೀಸ್ ಆರ್ ಶೇಪಿಂಗ್ ಫ್ಯಾಮಿಲಿ ಲೈಫ್ ಆ್ಯಂಡ್ ಇನ್ಫ್ಲೂಯೆನ್ಸಿಂಗ್ ಚಿಲ್ಡ್ರನ್ಸ್ ಫ್ಯೂಚರ್. ಎಸ್, ಬಟ್ ವಾಟ್ ಎಕ್ಸಾಕ್ಟ್ಲಿ ಡು ವಿ ಮೀನ್ ಬೈ ಇನ್ಈಕ್ವಾಲಿಟಿ? ಇನ್ಈಕ್ವಾಲಿಟಿ ಕ್ಯಾನ್ ಅಪಿಯರ್ ಇನ್ ಮೆನಿ ಫಾರ್ಮ್ಸ್. ಫಾರ್ ಸಮ್ ಫ್ಯಾಮಿಲೀಸ್, ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಕ್ರಿಯೇಟ್ಸ್ ಅನ್ಸರ್ಟಿನಿಟಿ ಅಬೌಟ್ ಡೈಲಿ ನೀಡ್ಸ್ ಸಚ್ ಆಸ್ ಫುಡ್, ಹೌಸಿಂಗ್ ಇನ್ ಎಜುಕೇಷನ್. ಫಾರ್ ಅದರ್ಸ್, ಕೇರ್ ಗಿವಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಬಿಕಮ್ ಡಿಫಿಕಲ್ಟ್ ಟು ಲ್ಯಾಕ್ ಆಫ್ ಸಪೋರ್ಟ್ ಸಿಸ್ಟಮ್ಸ್. ಎಸ್, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ಪ್ಲೀಸ್ ಡೂ ಮೆಸೇಜ್ ಇನ್ ಅವರ್ ವಾಟ್ಸಪ್ ನಂಬರ್ ಟು ಅವರ್ ವಾಟ್ಸ್ಆ್ಯಪ್ ನಂಬರ್ ಆ್ಯಂಡ್ ಸ್ಟೇ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ದರ್ಸ್ ಅಪ್ಕಮಿಂಗ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಬೈ ಆರಿಯಾನಾ ಗ್ರ್ಯಾಂಡೆ. ಸ್ಟೇ ಟ್ಯೂನ್.

ವೆಲ್ ನಮಸ್ತೆ, ಹಲೋ ಆದಾ. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ವಿ ವಿ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್. ಆ್ಯಂಡ್ ಡಿಯರ್ ಲಿಸ್ನರ್ಸ್, ಮೀನಿಂಗ್ಫುಲ್ ಚೇಂಜ್ ಬಿಗನ್ಸ್ ನಾಟ್ ಓನ್ಲಿ ಥ್ರೂ ಪಾಲಿಸೀಸ್ ಬಟ್ ಆಲ್ಸೋ ಥ್ರೂ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಎಸ್, ವಿ ಕ್ಯಾನ್ ಆಲ್ ಕಾಂಟ್ರಿಬ್ಯೂಟ್ ಇನ್ ಸ್ಮಾಲ್ ಯಟ್ ಮೀನಿಂಗ್ಫುಲ್ ವೇಸ್, ಸಪೋರ್ಟಿಂಗ್ ಪೇರೆಂಟ್ಸ್, ಎನ್ಕರೇಜಿಂಗ್ ಎಜುಕೇಷನ್, ರೆಸ್ಪೆಕ್ಟಿಂಗ್ ಡೈವರ್ಸಿಟಿ, ಹೆಲ್ಪಿಂಗ್ ವಲ್ನರಬಲ್ ಫ್ಯಾಮಿಲೀಸ್ ಆ್ಯಂಡ್ ಕ್ರಿಯೇಟಿಂಗ್ ಇನ್ಕ್ಲೂಸಿವ್ ಕಮ್ಯುನಿಟೀಸ್ ಕ್ಯಾನ್ ಮೇಕ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ಎಸ್, ಸಮಟೈಮ್ಸ್ ಅ ಕೈಂಡ್ ಗೆಸ್ಚರ್, ಗೈಡೆನ್ಸ್ ಆರ್ ಇಮೋಷನಲ್ ಸಪೋರ್ಟ್ ಕ್ಯಾನ್ ಪಾಸಿಟಿವ್ಲಿ ಇಂಪ್ಯಾಕ್ಟ್ ಅ ಚೈಲ್ಡ್ಸ್ ಲೈಫ್. As we reflect on this year's theme, let us remember that children flourish when families flourish. Reducing inequality is not simply about economics. It is about creating fairness, dignity, and equal opportunities for every child. Because every child deserves the chance to dream, learn, and succeed. And every family deserves support, respect, and opportunity. Before we conclude, let us take a moment to appreciate the families who nurture, guide, and stand beside us through every stage of life. Strong families build strong nations, and caring for children today means building a better tomorrow. Yes, stay tuned to Akashwani Hyderabad 101.9 FM Rainbow with me, RJ Vaishnavi.

ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಹರ್ಜೆ ವೈಷ್ಣವಿ. ಆ್ಯಂಡ್ ವಿ ವೆ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್, ಲೈಕ್ ಟೀಚಿಂಗ್ ಚಿಲ್ಡ್ರನ್ ಟು ಅಪ್ರಿಷಿಯೇಟ್ ವಾಟ್ ದೇ ಹ್ಯಾವ್, ರೆಸ್ಪೆಕ್ಟ್ ಡಿಫ್ರೆನ್ಸಸ್ ಆ್ಯಂಡ್ ಟ್ರೀಟ್ ಎವ್ರಿ ಒನ್ ಈಕ್ವಲಿ ಹೆಲ್ಪ್ಸ್ ಕ್ರಿಯೇಟ್ ಕಂಪ್ಯಾಷನೇಟ್ ಸಿಟಿಸನ್ಸ್ ಫಾರ್ ದ ಫ್ಯೂಚರ್. ಎಟ್ ದ ಹಾರ್ಟ್ ಆಫ್ ಎವ್ರಿ ಸ್ಟ್ರಾಂಗ್ ಫ್ಯಾಮಿಲೀಸ್ ಲೈಸ್ ಒನ್ ಸಿಂಪಲ್ ಟ್ರೂತ್: ಫ್ಯಾಮಿಲೀಸ್ ಗ್ರೋ ಸ್ಟ್ರಾಂಗರ್ ವೆನ್ ವ್ಯಾಲ್ಯೂಸ್ ಆರ್ ಪ್ರಾಕ್ಟಿಸ್ಡ್, ನಾಟ್ ಜಸ್ಟ್ ಸ್ಪೋಕನ್ ಅಬೌಟ್ ದೆಮ್. ಬಿಕಾಸ್ ಅಲ್ಟಿಮೇಟ್ಲಿ ಚಿಲ್ಡ್ರನ್ are learning more from what they see than from what they are told. Strong values create strong families, and strong families build a strong society. As I said, there are many lot things to discuss today, and yes, there are many, many messages popping up today in my WhatsApp blog, and they are like, good morning, Andy, good morning, good morning, good morning, good morning. Yes, a very warm good morning, Andy, Andriki. And yeah, my voice chala baagundi antunaru. Thank you so much, Andy, thank you. Yeah, meer kuda message cheyandi mana WhatsApp number ki, neen mi message ni ventanu and cheptanu. Thank you so much. Me love and support. There are many people out there hearing me. Yeah, stay tuned to Akashwani Hyderabad 101.9 FM Rainbow with me, RJ Vaishnavi. Marindi Sri Chaitanya.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ. ಹಾಯ್ ಧ್ರುವ, ಅದು 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ಹಮ್ ನ್ಯಾಷನಲ್ ಚಾಕ್ಲೇಟ್ ಚಿಪ್ ಡೇ ಕೆ ಬಾರ್ ಮೇ ಬಾತ್ ಕರ್ ರಹೆ ಥೆ. ಚಾಕ್ಲೇಟ್ ಚಿಪ್ಸ್ ಕ್ಯಾ ಹೋತೆ ಹೈ? ಸಬ್ಸೆ ಪಹಲೆ ಏಕ್ ಸಿಂಪಲ್ ಸಾ ಸವಾಲ್, ಚಾಕ್ಲೇಟ್ ಚಿಪ್ಸ್ ಆಖಿರ್ ಹೋತೆ ಕ್ಯಾ ಹೈ? ಚಾಕ್ಲೇಟ್ ಚಿಪ್ಸ್ ಛೋಟೆ ಬೈಟ್ ಸೈಜ್ ಚಾಕ್ಲೇಟ್ ಪೀಸಸ್ ಹೋತೆ ಹೈ ಜೊ ಸ್ಪೆಷಲಿ ಬೇಕಿಂಗ್ ಕೆ ಲಿಯೆ ಬನಾಯಾ ಜಾತಾ ಹೈ. ಇನ್ಕಾ ಯೂಸ್ ಕುಕೀಸ್, ಬ್ರೌನೀಸ್, ಕೇಕ್ಸ್, ಪ್ಯಾನ್ ಕೇಕ್ಸ್, ಐಸ್ ಕ್ರೀಮ್ಸ್ ಔರ್ ಕೈ ಡೆಸರ್ಟ್ಸ್ ಮೇ ಯೂಸ್ ಹೋತಾ ಹೈ. ಔರ್ ಜಬ್ ಓವನ್ ಮೇ ಬೇಕ್ ಹೋತೆ ಹೈ ತೋ ಉನ್ಕಿ ಮೆಲ್ಟಿಂಗ್ ಅರೋಮಾ ಪೂರೆ ಘರ್ ಕೋ ಏಕ್ ವಾರ್ಮ್ ಔರ್ ಕಂಫರ್ಟಿಂಗ್ ಫೀಲಿಂಗ್ ಸೆ ಭರ್ ದೇತಾ ಹೈ. ಅಗರ್ ಹಮ್ ಬಚ್ಪನ್ ಕಿ ಬಾತ್ ಕರೇ ತೋ ಶಾಯದ್ ಹಮ್ ಮೇ ಸೆ ಕೈ ಲೋಗ್ ನೇ ಬಿಸ್ಕಿಟ್ಸ್ ಯಾ ಕುಕೀಸ್ ಮೇ ಚಾಕ್ಲೇಟ್ ಚಿಪ್ಸ್ ದೇಖ್ ಕರ್ ಹೀ ಉನ್ನೆ ಚೂಸ್ ಕಿಯಾ ಹೋಗಾ. ಹಾ ಕಿ ನಾ? ಯಾ, ಕ್ಯೂಂಕಿ ಹಾನೆಸ್ಟ್ಲಿ ಚಾಕ್ಲೇಟ್ ಚಿಪ್ಸ್ ಕಿಸೀ ಭೀ ಡೆಸರ್ಟ್ ಕೋ ಔರ್ ಇಂಟ್ರೆಸ್ಟಿಂಗ್ ಬನಾ ದೇತಾ ಹೈ. ಅಬ್ ಇಸ್ ಚಾಕ್ಲೇಟ್ ಚಿಪ್ ಕಾ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಪತಾ ಹೈ ಆಪ್ಕೋ? ಕ್ಯಾ ಆಪ್ ಜಾನ್ತೇ ಹೈ ಕಿ ಚಾಕ್ಲೇಟ್ ಚಿಪ್ ಕುಕೀಸ್ ಕಿ ಇನ್ವೆನ್ಷನ್ ಏಕ್ ಆಕ್ಸಿಡೆಂಟ್ ಥಿ? ಹಾಂ ಜಿ, 1930s ಮೇ ಅಮೇರಿಕಾ ಮೇ ಏಕ್ ಲೇಡಿ ಥಿ, ರೂತ್ ವೇಕ್ಫೀಲ್ಡ್. ಉನ್ಹೋನೆ ಅಪ್ನೇ ಇನ್ ಮೇ ಕುಕೀಸ್ ಬನಾತೇ ವಕ್ತ ಸೋಚಾ ಕಿ ಚಾಕ್ಲೇಟ್ ಚಂಕ್ಸ್ ಮೆಲ್ಟ್ ಹೋಕರ್ ಡೋ ಮೇ ಮಿಕ್ಸ್ ಹೋ ಜಾಯಂಗೆ ತೋ. ಲೇಕಿನ್ ಐಸಾ ನಹೀ ಹುವಾ, ಚಾಕ್ಲೇಟ್ ಪೀಸಸ್ ಅಪ್ನೇ ಶೇಪ್ ಮೇ ಹೀ ರಹ ಗಯೆ ಔರ್ ರಿಸಲ್ಟ್ ಥಾ ಏಕ್ ಡೆಲಿಷಿಯಸ್ ಸರ್ಪ್ರೈಸ್. ಇಸಿ ತರಹ ದುನಿಯಾ ಕೋ ಮಿಲಿ ಚಾಕ್ಲೇಟ್ ಚಿಪ್ ಕುಕಿ. ಬಾದ ಮೇ ಚಾಕ್ಲೇಟ್ ಕಂಪನೀಸ್ ನೇ ಸ್ಪೆಷಲಿ ಬೇಕಿಂಗ್ ಕೆ ಲಿಯೆ ಚಾಕ್ಲೇಟ್ ಚಿಪ್ಸ್ ಬನಾನಾ ಸ್ಟಾರ್ಟ್ ಕಿಯಾ ಥಾ ಔರ್ ಧೀರೆ ಧೀರೆ ಯೇ ಪೂರಿ ದುನಿಯಾ ಮೇ ಫೇಮಸ್ ಹೋ ಗಯಾ. ಸೋಚಿ ಏಕ್ ಸಿಂಪಲ್ ಸಾ ಸಿಂಪಲ್ ಸಾ ಕಿಚನ್ ಎಕ್ಸ್ಪೆರಿಮೆಂಟ್ ನೀ ಕಿತ್ನಿ ಡೆಲಿಷಿಯಸ್ ಡೆಲಿಷಿಯಸ್ ಇನ್ವೆನ್ಷನ್ ಕರ್ದಿ. ಯಾ, ಆಪ್ಕೋ ಭೀ ಪಸಂದ್ ಹೈ ಕ್ಯಾ ಚಾಕ್ಲೇಟ್ ಚಿಪ್ಸ್? ಮುಜೆ DM ಕರ್ಕೆ ಬತಾಯಿಯೇಗಾ ವಾಟ್ಸಪ್ ಮೇ, ಮೈ ಸುನ್ಕರ್ ಬಹುತ್ ಖುಷ್ ಹೋ ಜಾಉಂಗಿ. ಔರ್ ಅಗಲಾ ಏಕ್ ಇಂಟ್ರೆಸ್ಟಿಂಗ್ ಲೈಕ್ ವೆರಿ ಸೂತಿಂಗ್ ಸಾಂಗ್ ಆನೆ ವಾಲಾ ಹೈ. ಔರ್ ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 ಎಫ್ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಔರ್ ಹಮ್ ಮೀಠಿ ಮೀಠಿ ಬಾತೆ ಕರ್ ರಹೆ ಥೆ ಮೀಠಾ ಸಾ ಚಾಕ್ಲೇಟ್ ಚಿಪ್ ಕೆ ಬಾರೇ ಮೇ ಅಬ್ ಆಪ್ ಬಿ ಹಮೇ ಬತಾಯೇ ಕಿ ಆಪ್ಕಿ ಫೇವ್ರೇಟ್ ಚಾಕ್ಲೇಟ್ ಚಿಪ್ ಮೆಮೊರಿ ಕ್ಯಾ ಹೈ ಕ್ಯಾ ಆಪ್ಕೋ ಹೋಮ್ಮೇಡ್ ಕುಕೀಸ್ ಪಸಂದ್ ಹೈ ಯಾ ಬೇಕರಿ ವಾಲಿ ಕ್ರಂಚಿ ಕುಕೀಸ್ ಯಾ ಫಿರ್ ಐಸ್ ಕ್ರೀಮ್ ವಿತ್ ಚಾಕ್ಲೇಟ್ ಚಿಪ್ಸ್ ಹಮ್ ಜಾನ್ನಾ ಚಾಹೆಂಗೆ ಆಪ್ಕಿ ಸ್ವೀಟ್ ಮೆಮೊರೀಸ್ ಕೆ ಬಾರೇ ಮೇ ಆಪ್ ಡಿ ಎಮ್ ಕರಿಯೇಗಾ ವಾಟ್ಸಪ್ ಮೇ ಹಮೇ ಔರ್ ಹಮ್ ಸುನ್ಕರ್ ಬಹುತ್ ಖುಷ್ ಹೋ ಜಾಯೆಂಗೆ ಸೊ ಸ್ಟೇ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ

0: ರೇನ್ಬೋ 101.9.
1: ಏಯ್ 20 ಸ್ಟುಡಿಯೋ ಕ್ಲಾಕ್ ಲೋ ಟೈಮ್ ಯು ಆರ್ ಲಿಸ್ಟಿಂಗ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ ರೇನ್ಬೋ 101.9. ವೆಲ್, ಇಂದಾಕ ವೀ ವೆ ಟಾಕಿಂಗ್ ಅಬೌಟ್ ದ ಜನರೇಷನ್ಸ್. ಒಕ ಫ್ಯಾಮಿಲಿಲೋ ಜನರೇಷನ್ಸ್ ಉಂಟಾಯಿ. ಸರಿ, ಫ್ಯಾಮಿಲಿಕಿ ಕನ್ಫೈನ್ ಚೇಯಕುಂಡಾ ಇನ್ ಜನರಲ್ಗಾ ಚೂಸ್ತೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಕಿ ಬಿಲಾಂಗ್ ಅಯಿನ ಪೀಪಲ್ ಮನ ಚುಟ್ಟೂ ಉನ್ನಾರು. ಬೀಟ್ ಸ್ಟ್ರೇಂಜರ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಇದಂತಾ ಪಕ್ಕನ ಬಿಟ್ಟಿಸ್ತೇ ಟೈಮ್ ಪೀರಿಯಡ್ಕಿ ಅಟ್ ದ ಸೇಮ್ ಟೈಮ್ ಎವಲ್ಯೂಷನ್ ಬೇಸ್ ಚೇಸ್ಕೊನಿ ಆ ಜನರೇಷನ್ ಎಲ್ಲ ಬಿಹೇವ್ ಚೇಸೇವಾಳು, ವಾಟ್ ವಾಸ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಇವನ್ನಿಟಿನಿ ಕೊಂಚಂ ಕ್ಯಾಟಗರೈಸ್ ಚೇ